ಚತುರ್ಜಗುರ್ ಗೌರ್ದಾರ್ಯ ದರ್ಜಗರ್ ಹರದಾರ್ಯ ದರ್ಜಗರ್ ದಾನೇಜ ದರ್ಜಗರ್ ಜಾನೇಜ ದರ್ಜಗರ್ ಭರತೀಜ ದರ್ಜಗರ್ ಭರತೀಜ ದರ್ಜಗರ್ ಬಾಲೇಜ ದರ್ಜಗರ್ ಕಾಲೇ ಚತುರ್ಜಕರ್ ಮಾಸೇಜ ದರ್ಜಕರ್ ವಾಸೇಜ ದರ್ಜಕರ್ ಮಾನೇ ಚತುರ್ಜಕರ್ ದಾನೇ ಜ

ಚತುರ್ಜಕರ ಭಾರತೀಯ ತಜಕೃಪೂತೆ ಸ್ವಯಂ ಪರಶುಭ ಸರ್ವದಾ ಸರ್ಜುಗುತೆ ದುಃಖಾಲಂ ಪ್ರಣಾಸಿ ದಯಾಲಂ ಸ್ವರೂಪೇ ಸದಾಂಗ ಸಂಗೇ ಅಪಾಂಗಂ ಬಭೂತೆ ಚತುರ್ಜಕರ ಭಾರತೀ ಚತುರ್ಜಕರ ಭಗುತೆ ಸ್ವಯಂ ಪವಶುಭಂ ಸರ್ವದಾ ಸರ್ವಜುಗುತೆ ದುಃಖಾಲಂ ಪ್ರಣಾಸಿ ದಯಾಲಂ ಸ್ವರೂಪೇ ಸದಾಂಗ ಸಂಗೇ ಅಪಾಂಗಂ ಬಭೂತೆ ಸತನಾಮ ಶ್ರೀ ವಾಹಿಗುರು ಸಾಹಿಬ್ ಜೀ